0: ಆನ್ ಬೈಕ್ ಅಲ್ಲಿಂದ
1: ಆಮೇಲೆ ಏನಾಯ್ತು
2: ಒಂದು ಟಿಕೆಟ್ ಇಲ್ಲ ಕ್ಲಾಸ್ ಒಳಗೆ ಹಂಗೋಗಿ ಮುಗಿಸ್ತೇನೆ ಕೊನೆ ಕೆಲಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ.